ಕರೆ ಕರೆ ತಿರುಗಿಡದ ಕಥಾ ದಿಂಧ ಜುಮಕು ಜುಮಕು ಜನ ಜುಮಕು ಜನ ಜುಮಕು ಜುಮಕು ದಿಂಧ ದಿಂಧ ಆ ಜುಮಕು ಜುಮಕು ದಿಂಧ ಇಂದ ಸಹರಿ